0: ತತಕ ಜನ ತಕದಿಮೆ
1: ಪದನಿಧ ನಿರಭವ ಶಂಖ ಪ್ರಿಯ ರಾಗಮು ಪದಬ ಪದಬ ಪದಬ ನಿಗಮ ಬದನಿದ ತನಿದ ತನಿದ ಗಮ ಬದನಿದ ನಿನ್ನಿದ ನಿನ್ನಿದ ನಿಮ್ಮ ಬದನಿದ
0: ತರಕಡದಿಂ ತರಕಡದಿಂ ತರಕಡದಿಂ ತಕದಿಮೆ ತರಕಡದಿಂ ತರಕಡದಿಂ ತರಕಡದಿಂ ತಕದಿಮೆ ತರಕಡದಿಂ ತರಕಡದಿಂ ತರಕಡದಿಂ ತಕದಿಮೆ
1: ನಿಧರಿದ ನಿಧರಿದ ನಿಧರಿದ ನಿಧರಿದ ನಿಧರಿ
0: ನಿಧರಿ
1: ಸರಿಗರಿ ಸರಿಗರಿ